ಅವನ ಸ್ವಾಮಿ ಸುಖ ಪಂಥ ಅಂಗ ಸಾಂಗ ಕಾಯ ಸಂತ ಸರಸನ ಸರನ ಗಹಿ ಪೂರನ ಅಭಿನಾಸಿ ಸರನ ಗಹಿ ಪೂರನ ಅಭಿನಾಸಿ ಆನ ಉಪಾವ ಥಕತ ನಹಿ ಕರ್ಸನ ಕರ ಗಹಲಿಯೆ ನಾನಕ ಜನ ಅಪನೇ ಅಂಧಕೋರ ಸಾಗರ ನಹಿ ಮರ್ಸನ ಚರಣ ಸರಣ ಗುರ ತೀರ್ಥ ಪುರಬ ಕೋಟ ದೇವೀ ದೇವ ಸೇವ ಗುರ ಚರಣ ಸರಣ ಚರಣ ಸರಣ ಗುರ ಕಾಮನಾ ಸಕಲ ಫಲ ಹೃದ ಸಿದ್ಧ